ತಾವಿರೇ ಗೀತ್ಮಲ ಅದೊಮ್ನ ಥೋರಂ ತಾವಿರಿ ಬಾಸಿ ಆಕಾಶವಾಣಿ ಇಂಫಾಲ್ಗೆ FM ಸಂಗೈ ಚಾನೆಲ್ ದಗಿನಿ ಹೌಸಿಗ ಮುಕ್ ಲಾಂಥೋಕ್ ಚರಿ ಅರಿಬ ಮತ್ತು ಮಿಸೈಸಿಂಗ್ ಮತಂಗ್ ಮತಂಗ್ ಒಯ್ನಾ.

ನುಪಿಗಿ ಥೌರಂ ತಾಬಿರೆ ಅದೊಮ್ನ ಥೌರಂ ತಾಬಿರಿಬ ಆಸೆ ಆಕಾಶವಾಣಿ ಇಂಫಾಲ್ಗೆ FM ಸಂಗಾಯ್ ಚಾನೆಲ್ದಗಿನಿ ಹೌಸಗ ಮುಕ್ ತಾಬಿರಸಿ ತೊಂಗಾನ್ ತೊಂಗಾನ್ಬ ಸೈಸಕ್ಪ ಸೈಸಕ್ಪಿಸಿಂಗ್ದಗಿ ಮತ್ತು ಮಿಸೈಸಿಂಗ್ ಮಥಂಗ್ ಮಥಂಗ್ ಒಯ್ನ ಕುದೋಲ್ಗೆ ಅಹಾನ್ಬದ ತಾಮಿನಸಿ ತಖೇಲಂಬ ಮಂದಾಕಿನಿಗಿ ಖೊಂಜೆಲ್ದ ರಾಜೇನ್ ಎಂಕೊಪ್ಪಮ್ನ ಸೈರಿಯಂಬ ಮತ್ತು ಮಿಸೈ ಲೈ ಲೇಂಬಸ್ಸು ಹೈತಬಿ ಐನ ಲೇಂಗ್ಲೂರೆ ಕುಂದೋಪರೆಂಗ್ಸೆ ಕನಾಗಿ ಅಕ್ಷಮ್ದ ಹುಕ್ನುಬಗಿನೋ ಅಸುಖ್ ಖೊಯ್ದಾನ ಲೇಂಗ್ಲೂರಿಬಾ

ಮನಿಂಗ್ ತಂಬ ಮಾಂಗನ್ ಬೀರಬ ಅತಿಯಾದ ಕೊಯ್ಪಾಯಿ ಪಾಯ್ದುನ ಸನ ಜಗದಬ ಜಗ್ಲ ಅದು ಸನಾಗಿ ಪೋಂದು ತಂಬಿರಂಬಸು ತಂಬಿರಬಸು ಜಗ್ಲ ಮಾಗದುಬು ನುಂಗಾಯಿರಂಗದ್ರ ತಾಮಿನಸೆ ಮೈಬಂ ಕುಂಜರಾಸ್ಗೆ ಕೊಂಜೆಲ್ದ ಅಹೈಬಂ ರೋಬಿನ್ನ ಸೈರಿಯಂಬ ಮತಮಿಸೈ.

ಐಬು ನುಂಶಿದರೆ ಹಾಯ್ರೋಗಬ ನುಂಶಿಬ ನಹಾಕಿ ಚಿನ್ಬಾಲ್ದುನ ಐಸು ಚೆಲ್ಲಗೆ ನಂಗೆ ನನಾಗ್ತಗೆ ಉನ್ಸಿಗಿ ಬಿದಾಯಿಸೆ ಪಿರಂದನ ದನಬೆರ್ ನಾವ್ರೆಮ್ಗೆ ಮೈಯಕ್ತ ಪುಕ್ರಂಬಂ ನಂದರಾನಿನ ಸೈಸಕ್ಲಿವ ಮತ್ತ ಮಿಸೈನಿ ಕುದೋಲ್ತಂಜರಿ.

ಮಧಂಗದ ಲಕ್ಕಚರಿಬ ಎಸ್ಎಂಎಸ್ ಅಸಿನ ಹೈಕ್ರೂಜಮ್ದಗಿ ಬಾಲಿನ್ ಖಾಂಗೆಂಬಂನ ಥಾಬಿರಕ್ಪನಿ ಖನ್ಬಿರಕ್ಲಿಬ ಇಸೈನ ಮಂದಿರ್ ಫಿಲ್ಮ್ ಅಸಿದಗಿ ಕುಮಾರ್ ಸಾನುಗಿ ಖೊಂಜಲ್ದ ಸಿ ಐ ಶ್ಯಾಮಚರಣ್ನ ಸೈರೆಂಬ ಸೈರಾಂಗ್ಬನ ತಿಕೇಂದ್ರ ಅಮದಿ ಶ್ಯಾಮಚರಣ್ ಕುದುಲ್ದಂಜರಿ ಮಯಾಂಪುನ ತಾಮಿನಸಿ.